ಸಮಾಧಿ ಪಾಪ ಶಮನಿ ಹರಿದಶ್ವಾದಿ ಸೇವಿತ ಹಕ್ಕಿ ಕುಂಭೋ ತುಂಗ ಕುಚ ಹಸ್ತಿಕೃತ್ಯ.

ನಿರ್ಮುಕ್ತ ಹರ್ಷಿಣಿ ಕರಿಸೋದರಿ ಹಾಹಾ ಹೂಹು ಮುಖಸ್ತುತ್ಯ ಹಾನಿ ವೃದ್ಧಿ ವಿವರ್ಜಿತ ಹೈಯಂಗವೀನ ಹೃದಯ ಹರಿಕೋಪಾರುಣಾಂಶುಕ ಲಕಾರಾರ್ಥ ಲತಾ ಪೂಜ್ಯ ಲಯಸ್ತು.